0: ವಿನಯಮಭಿನವಾಡೇ ವಿಜ್ಞಾನಿಯಗುನು.
1: Those who seek education will get humility and will become humble. One who has acquired humility will become wise.
0: ಪ್ರೇಮಸ್ವರೂಪರೇನ ವಿದ್ಯಾರ್ಥುಲಾರ, ಸಮಾವೇಶಮೇನಟ್ಟು ಆತ್ಮಸ್ವರೂಪುಲಾರ.
1: ಪ್ರೇಮಸ್ವರೂಪರ್ಸ್ ಸ್ಟೂಡೆಂಟ್ಸ್ ಅಂಡ್ ದೋಸ್ ಹೂ ಹ್ಯಾವ್ ಅಸೆಂಬಲ್ಡ್ ಹಿಯರ್ ದಿ ಮೆಂಬರ್ಸ್ ಆಫ್ ದಿ ಕಾನ್ಫರೆನ್ಸ್.
0: ಮಾನವನು ತನ್ನ ದೇಹಮಂದು ವ್ಯಕ್ತಿತ್ವ ಅನೇಟುವಂತಹ ದಾನಿಕಿ ಸಮತ್ವ ಅನೇಟುವಂತಹ ಯೊಕ್ಕ ವ್ಯಕ್ತಿತ್ವಕ್ಕೂ ಗುಣಮು ಯೊಕ್ಕ ಚೈತನ್ಯಮುನಕು ಕಾರಣಮೈನದು ಏದಿಯೋ ಒಕಟಿ ಆಧಾರಮೈ ಅಂತರ್ಭೂತಮೈ ಉನ್ನದಿ.
1: ಫಾರ್ ಮ್ಯಾನ್ಸ್ ರಿಕಗ್ನಿಷನ್ ಆಫ್ ದಿ ಇಂಡಿವಿಜುಯಾಲಿಟಿ ಇನ್ ದಿ ಇಂಡಿವಿಜುವಲ್ ಅಂಡ್ ಇಸ್ ರಿಕಗ್ನಿಷನ್ ಆಫ್ ದಿ ಡಿಸ್ಟಿಂಕ್ಟಿವ್ನೆಸ್ ಆಫ್ ದಿ ಕಮ್ಯುನಿಟಿ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ದಿ ಬೇಸ್ ವಿಚ್ ಇಸ್ ಹಿಡನ್ ಬಿಹೈಂಡ್ ಆಲ್ ದಟ್.
0: ಬಯಟಿಕಿ ಅದು ಪದಾರ್ಥವು ವಲಯ ಮನಕ್ಕೆ ಕಲ್ಪಿಸಿನಪ್ಪಟಿಗಿನಿ ಅಂತರಾತ್ಮ ಎಂದು ತಾನುಗಾನುನ್ನಟುವಂತಿ ಒಕ ವ್ಯಕ್ತಿತ್ವಾನ್ನು ಮನಕ್ಕೆ ಗೋಚರಿಂಪ ಚೇಸ್ತೂ ಉಂಟುನ್ನದಿ.
1: Although this base does not appear to us for outward seeing as matter does, inwardly, inside, there is something which is a distinctive inner spirit.
0: Danini atma yaniyu jeevatvamaniyu pilavadtu vachindi.
1: This has been called the atma or the jeeva.
0: Itti jeevatvanni itti atma swaroopanni gurtimpajeyi nimittamai ಅನೇಕ ವಿಧಗಳೇನಟುವಂತಿ ಧರ್ಮಮುಲು ಉಪನಿಷತ್ತುಲು ವೇದಮುಲು ಆವಿರ್ಭವಿಸ್ತೂ ವಚ್ಚಾಯಿ.
1: ಟು ಗಿವ್ ಯು ಎ ಕಾಂಪ್ರಹೆನ್ಷನ್ ಆಫ್ ದಿಸ್ ಆತ್ಮ ದಿ ಆಸ್ಪೆಕ್ಟ್ ಆಫ್ ಆತ್ಮ ಅಂಡ್ ದಿ ಫಾರ್ಮ್ ಆಫ್ ದಿ ಜೀವ ದೇರ್ ಆರ್ ಸೋ ಮೆನಿ ವೇಸ್ ಲೈಕ್ ಧರ್ಮ ದಿ ಉಪನಿಷತ್ ದಿ ವೇದಾಸ್ ಹ್ಯಾವ್ ಆಲ್ ಕಮ್ ಫಾರ್ ದಟ್ ಪರ್ಪಸ್.
0: ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನಟುವಂತಿ ಈ ಯೊಕ್ಕ ಪದವು ಬ್ರಹ್ಮಸೂತ್ರಮನಂದು ಮೊದಟಿ ಶ್ಲೋಕಮೈ ನಿಲ್ಚಿನಟುವಂತಿ.
1: ದಿ ವರ್ಡ್ಸ್ ಅಥಾತೋ ಬ್ರಹ್ಮ ಜಿಜ್ಞಾಸ ಆರ್ ದಿ ಫಸ್ಟ್ ವರ್ಡ್ಸ್ ಇನ್ ದಿ ಫಸ್ಟ್ ವರ್ಡ್ಸ್ ಆಫ್ ದಿ ಬ್ರಹ್ಮಸೂತ್ರ.
0: ಅಥ ಅತಃ ಬ್ರಹ್ಮ ಜಿಜ್ಞಾಸ ಈ ಪವಿತ್ರಮೈನಟುವಂತಿ ನಾಲ್ಕು ಪದಮುಲು ನಾಲ್ಕು ವೇದಮು ಸ್ವರೂಪಮುಲುಗಾ ನಿಲ್ಚಿ ಸರ್ವ ವೇದಾಂತ ಸಾರಮನ್ನು ಕೂಡ ನಿಂಪುಕೊನಿ ಬ್ರಹ್ಮಸೂತ್ರ ಸ್ವರೂಪಾನ್ನಿ ಧರಿಸಿ ಮಾನವ ಲೋಕಮುಲೋ ಮಾನವತ್ವಾನ್ನಿ ತರಿಂಪಜೇಸೇ ನಿಮಿತ್ತಮು ವರಿಂಪಜೇಸೇ ನಿಮಿತ್ತಮು ಭ್ರಮಿಂಪಜೇಸೇ ನಿಮಿತ್ತಮು ಅವತರಿಸಿನಟುವಂತಿದೆ.
1: ದಿ ಫೋರ್ ಕಂಪೋನೆಂಟ್ಸ್ ಆಫ್ ದಿಸ್ ಗ್ರೇಟ್ ಸೇಯಿಂಗ್ ಅಧ ಅತ ಬ್ರಹ್ಮ ಜಿಜ್ಞಾಸ ದೀಸ್ ಹ್ಯಾವ್ ಸ್ಟುಡ್ ಆಸ್ ದಿ ಫೋರ್ ಪಿಲ್ಲರ್ಸ್ ವಿಚ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಲಿಬರೇಟ್ ಹ್ಯುಮ್ಯಾನಿಟಿ ಅಂಡ್ ಟು ಗಿವ್ ಎನ್ಲೈಟನ್ಮೆಂಟ್ ಟು ದಿ ಹ್ಯೂಮನ್ ಕೈಂಡ್.
0: ಸಮಸ್ತ ವೇದಾಂತ ಸಾರವು ಕೂಡ ಈ ನಾಲ್ಕು ಪದಮುಲು ಎಂದೇ ನಾಲ್ಕು ವಾಕ್ಯಮುಲು ಎಂದೇ ಇಮಿಟಿ ಉನ್ನದನೆಟುವಂತಿ ಸತ್ಯಾನ್ನಿ ಈನಾಡ ಮನಂ ಗುರ್ತಿಂಚಾಲಿ.
1: ಟುಡೇ ವಿ ಶುಡ್ ರಿಕಗ್ನೈಸ್ ದಿ ಟ್ರೂತ್ ದಟ್ ಆಲ್ ದಿ ಎಸೆನ್ಸ್ ಆಫ್ ದಿ ಫಿಲಾಸಫಿ ಅಂಡ್ ದಿ ವೇದಾಸ್ ಇಸ್ ಕಂಟೈನ್ಡ್ ಇನ್ ದೀಸ್ ಫೋರ್ ವರ್ಡ್ಸ್.
0: ಬ್ರಹ್ಮ ಜಿಜ್ಞಾಸ ಏನಟುವಂತಿ ವಾಡೇ ಬ್ರಹ್ಮ ಜ್ಞಾನಿ ಕಾಗರಡು.
1: ದಿ ವನ್ ಹೂ ಇಸ್ ಎ ಬ್ರಹ್ಮ ಜಿಜ್ಞಾಸಿ ಹೂ ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಬ್ರಹ್ಮನ್ ಕ್ಯಾನ್ ಬಿಕಮ್ ಬ್ರಹ್ಮನ್.
0: ಬ್ರಹ್ಮ ಜ್ಞಾನಿಯೇ ವಿದ್ಯಾವಂತರನ್ನು ಚೆಪ್ಪಬಡದು.
1: A truly educated person will deserve that title only if he has the knowledge of Brahma.
0: Avidya kevalam janana maranamulku moola karaname kaani atma tattvamunu andinchetunte yokka margamu kaaneradu.
1: Lack of education or ignorance can only be the path for birth and death, the cycle of birth and death, but not for wisdom.
0: Atha ee atha anetunte padamu nanarthamulato koodi untunnadi.
1: The word atha has got a manifold meanings.
0: Modati arthamu mangalacharanam mangalacharanam.
1: The first meaning is to accept victory or prosperity.
0: Rendavadi anantaramu.
1: The second meaning is infinitude.
0: Moodavadi aarambhamu.
1: The third meaning is beginning.
0: Nalugavadi prashna.
1: The fourth meaning is enquiry or question.
0: Aidavadi sarvasvam.
1: The fifth meaning is knowledge.
0: Inka enniyo arthamulu untunnadi ee atha aneti padapadamku.
1: Yet many more meanings are given to this one word atha.
0: Kani ee brahma sutramulu unnatundi ee atha tho brahma jignasa aneti samayamunaku మనము అత అనగా అనంతరము అనేటువంటి అర్థాన్ని మాత్రమే తీసుకోవాల్సి వస్తుంది.
1: బట్ ది వర్డ్ అథ యాజ్ ఇట్ అకర్స్ ఇన్ ది బ్రహ్మసూత్ర ఇన్ దిస్ కాంటెక్స్ట్ వీ హ్యావ్ టు టేక్ ది మీనింగ్ దట్ దిస్ ఈజ్ అనంతర, దట్ ఈస్ సంథింగ్ విచ్ హెస్ నో లిమిట్.
0: దేని అనంతరము అనేటువంటి ప్రశ్న తిరిగి మనం వేసుకోవాల్సి వస్తుంది.
1: వీ షుడ్ ఆల్సో హ్యావ్ టు ఆస్క్ ది క్వశ్చన్ వాట్ ఈజ్ ఇట్ ది కంటెంట్ ఆఫ్
0: సాధన చతుష్
1: ఫిఫ్త్ మీనింగ్ ఈజ్ నాలెడ్జ్.
0: ఇంకా ఇంకా ఇంకా ఎన్నో అర్థములు ఉంటున్నది ఈ అథ అనే పద్యపదం కూడా.
1: Yet many more meanings are given to this one word, Adha.